ಕಟಿ ಚಂದಿಯಲ್ಲ ಮೊಂಬತಿ ಬಗ್ಗ ಆಕಾಶ ಗುಡಿರಿ ಝಕ ಮಾಕಿದೆ ಅಬಗ್ಗ ಕಟಿ ಚಂದಿಯಲ್ಲ